ಬಿರದ ಆಮನು ಬಿಸರನ ಕಾಯ ಬಿರದ ಆಮನು ಏ ಅಚ್ಚರ ಜಾನಿ ರೊಮ ಚುಮ ರೊಮ ಚುಮ ರೊಮ ಚುಮ ರೊಮ ಚುಮ ರೊಮ ಚುಮ ರೊಮ ಚುಮ